0: ನಾನು ಶರಣಾಗತ ಕಂದೌರುವಲ ಸಿಟಿ ತುಂದೆನಾಗಿನ್ ಎಕ್ಕಾಯಕ್. ಕಂಡಾಯಮೆ ಪುಹುಣುಕಾರು ಟೋನಿ ಪೊಪೊವಿಚ್ ತರಂಗಿ ಹೆಟವೆಣಿ ಮಿನಿತ್ವೇದಿ ಇರಾನ್ ಕುಂಡಾಟ ಯಂ ವಿವೇಕ ಯಾಕ್ದೇನವ ಏವೆನುವಟ ಪಿರಿಯಟ ಎನ್ನೆ ನಿಶಾನ್ ವೇಲುಪಿಲ್ಲೆ. ಓಹು ಮೆಲ್ಬರ್ನ್ ವಿಕ್ಟ್ರಿ ಸಮಾಜೆ ವೃತ್ತಿಯಮೇ ಕ್ರೀಡಕೇಕ್ ನಿಶಾನ್ಗೆ ಪಿಯಾ ಶ್ರೀಲಂಕೆಯ ದಮಿಲ ಪಶುವಿಮಕ್ಕತಿ ಮಲೇಷ್ಯಾನು ಜಾತಿಕೇಕ್ ಆಂಗ್ಲೋ ಇಂದಿಯ ಮವಕ್ ತಮೈ ನಿಶಾಂಟ ಇನ್ನೆ. ಲೋಕಕುಶಲಾನ ಇತಿಹಾಸೆ ಓಣ್ಯಾಮ ರಟಕಿನ್ ಪಲಮು ಅರಟ ದಮಿಲ ಜಾತಿಕ ಕ್ರೀಡಕೇಕು ಇದಿರಿಪತ್ವನ ಪಲಮು ಅರೈ ಮೇ ತಮನ್ಗೆ ಜಯಗ್ರಹಣೆ ಪಿಲಿಬಂದವ ನಿಶಾನ್ ಅಧಾಸ್ ದಕ್ವಾನ್ನೆ ಮೇ ವಿದಿಯಟ.
1: Showcases, I guess, you know, the cultures we've got in this Australia squad. And, yeah, you know, it's proud for my family. You know, they did a lot to get me here and a lot of sacrifice. And, yeah, if I can repay them back, I guess, yeah, that's the dream.
0: Australia tarangavadi na meelanga tarangaya pavatvenni June 26 vennida. E Paraguay kandayama samagin. Itin e tarangayat anek sielu tarangat narabanna SBS On Demand veta pivisenna matak karanawa. ಸುನಿಲ್ ಅವಸ್ಥಿ.